ಅದೇನಲ್ವಾ ಅದು ವಜೀರಾಬಾದ್ ಒಲ ಅಖಲಾಕ್ ಚರಂಗಿದೆ ಸಿ ಇದು ಸ್ಟೇಷನ್ ರೋಡ್ ವಲ ಸರಂಗಿದೆ ಫೈಜುಲ್ಲಾ ಕನೂನಿ ವಲ ಸರಂಗಿದೆ ಸಿ ಅದೇನಲ್ವಾ ಸಿ ದ ಗುಲಿಮಾಮ್ ಒಲ ಸರಂಗಿದೆ ಸಿ ಇದು ಫಿಜೂ ಒಲ ಸರಂಗಿದೆ ಗರ ಶೇಖ್ ಸತಾನ್ ಗರ ಗುಲ್ದಾದ ಅಬ್ದುಲ್ ಹದಿ ಇಕಮ್ ಕಲಿ ಸಿ ರತವಿ ಯಶಾವಾ ಶೇಖ್ ಗರ ಸಿ ಲೂನಿಕಲೆ ಡಬರ ಗುಮಲ್ ಜಿ ಉಮರಡ ಸಿ ದೇನಲ್ವಾ ಸಿ ಅದಮಬಾದ್ ಅದಮಬಾದ್ ಸ್ಟೇಷನ್ ರೋಡ್ ಜಲಂಧರ್ ಮಾಮಾ ಚರಂಗ ಗುಲುಸಾಸ್ ತಡವಾಶೆ ಗುಲುಸಾಸ್ ಅಮ್ಮಗೆ ನೋ ಟೆನ್ಷನ್ ಸರ್ ಸಮ ಮೀನ ಸತಿ ಹಾಸೆ ಅಲ್ಲ ನೋ ಟೆನ್ಷನ್ ಪ್ರಾಡಕ್ಟ್ ದಾಸಿ ಚೆಲೆ ವಿಗೇನ ದಾಸಿ ಬಸ್ ಒಮ್ಮಟ್ಟೆ ಅಡವುಲಿ ವಿಸಿ ಒಮ್ಮಟ್ಟೆ ಅಡವುಲಿ ಸಿ ತಲ ಯೂಸ್ ತಕ್ಕಲ ಬಲ್ ದೇ ತಲ್ಸಿ ಬಸ್ ಉರಿಯೇ ಹಾಸಿ ಡೇ ನಮನೆ ನಸಿ

0: ಓಕೆ ಸಿ ಅವ್ರ ಗುಲ್ಗಿಲ ಅವ್ರ ಇದನ್ ಹೋಗ ಸಿರಿ ಸಸು ವಾಣಿ ಇದು ಎಲ್ಲರ್ಜಿ ಮಸಾಲೆ ದಶ ಆದಶ ಬರ ಬರ್ಲೆ ಸುನ ಗರವಿ ಮಹ ಚಿಗಮ್ದಕನ ಗರವಿ ಅದ ದಿನ ಪು ಜಿರಿ ಕಲರ್ ಲಗವಿ ಅಹಿ ಮಸಾಲೆ ವರ್ತ ಜೋಡ ಶವೇದು ಸು ಬಿಲ್ಕುಲ್ ಸಿ ಆಫ್ ಕೋರ್ಸ್ ತಾಸಿ ಸಿ ಮಾಲ್ ಕೆ ಸಿ ದಿ ಮುಜೆ ನೋ ಟೆನ್ಷನ್ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಚಿಕ್ಕಮ್ ಸದಿ ಸಿ ನೋ ಟೆನ್ಷನ್ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಹರ್ಬಲ್ ಸ್ಪ್ರೀ ದಿ ಸಿ ಅಹಿ ಸಿ ಮಾಲ್ ಕೆ ಸುಕ್ ಚಿಜಿರು ತ ಕಲರ್ ಕೆ ಯ ವಿಷ್ಣಾನು ತ ಕಲರ್ ಕೆ ಸಿ ನು ಬಿಲ್ಕುಲ್ ಸಿ ಮಲ ವಲೇ ಶೆ ರವಾಖ ಲೇ ಸಿ ಇನ್ಶಾಅಲ್ಲಾಹ್ ಕುಲಿ ಹೈಸಾ ರಿಸಲ್ಟ್ ಚಿಕಮ್ ನಕನಾ ಬತು ತ ದೇರ್ ಕೆ ವಿ ಸಿ ದಿ ಸಿ ಹಮೋಸ ಹೋಸ ಮಜೆ ಹೋಸ ನ ವಕ್ತ ಸಿ ಬೇನೆ ರಚಿಕ್ ಶೈ ಲಾಡ್ ಶೆ ಸಿ ದೊ ಹರ್ ಮೆಡಿಕಲ್ ಸ್ಟೋರ್ ಜನ ಸ್ಟೋರ್ ಕೆ ಜಿ ಮುಜ ನೋ ಟೆನ್ಷನ್ ಹರ್ಬಲ್ ಸ್ಪ್ರೇ ಅವೈಲೇಬಲ್ ದಿ ಸಿ ರವಾಖ ಲೇ ಸಿ ಮಾಲ ಕೆ ಇನ್ಶಾಅಲ್ಲಾಹ್ ಸಿ ಹೈಸಾ ಮಸಿದಾ ರಿಸಲ್ಟ್ ಚಿಕಮ್ ನಕನಾ ಬತಾ ಸಮಿಲ ವಿಶಿಷಾ ದೊ ಸೊ ಲೆಟ್ ಸಿ ನೆಕ್ಸ್ಟ್ ಕಲರ್ ಆಫ್ ದಿ ಶೋ ಜಿ ಅಸ್ಸಲಾಮು ಅಲೈಕುಮ್ جی قربان سو خبر ہے کہ وہ دے کم زینا میرے جدین سے سنا گے شے جوڑی ہے تو اگر میرے جدین سے سے کہ نا اچھے یوزل میں میرے جدین سے پتہ ہے میں تا خبر ہے کڑے خفان ہے یارا خبر کر کر مت ریوت شی مت ڈیرے سے خاندار شی جی رتوے شیا کہ نہ کوشش کم سی دخ فکیش بنا کوشش کوا
1: اور تے چرا سما ماز دی لے ونا
0: اے ہے را سما ماز وے دی لے ونا اے ہا لکتا تا مت ڈلے کے لکتا کے سرنگا ہیلو میرے جدین سر سید سی اچھا درت وے نو ٹینشن خبر سر رتوے جی سی ملوے کنا چتا مروڑی کنا
1: انشاءاللہ تول برونو
0: سید انشاءاللہ رواخ لے سی مالک انشاءاللہ دوہ گانے برت کوی ہا اچھا لکھا دا گانا بہا محاذ پلے کو ماں
1: بالکل
0: لکھا نہ مانے کیجیے ہاں نہ مانے کیجیے گانا برا تو ہم ہب لے کے واورا خاصی